ಆಕಾಶವಾಣಿ ಇಂಫಾಲ್ ಹೌಸಿಕ್ ಗಸಿ ನೊಂಬಗಿ ಚಟ ಜಗದಬ ಥೌರಂ ಪರಿಂಗ್ ಸಂಲಗ್ನ ನಿಂಗ್ ಸಿಂಜರಿ ಗಸಿ ಯು ಪುಂಗ್ ತರುಕ್ ಮಿನಿ ತರ ಅಚಟ್ಪ ಮತಂದ ಸಂದೋಕ್ ಜಗನಿ ಲವು ಸಿಂಗುಗಿ ವಾಫಂದ ಲವು ಸಿಂಗುಬದ ಕಾನಬ ಹಿಂಕುಪ್ ಸಿಂಗ್ ಪುಂಗ್ ತರುಕ್ ಮಿನಿ ತರ ಮಂಗ ಹೈಷ್ನಾಮ್ ಇಸೈ ಹನ್ಬಿ ಚನೂನ ಸಕ್ಪ ಮೈತೈ ಇಸೈ ತಹನ್ಜಗನಿ ಗಸಿ ಯು ಪುಂಗ್ ತರುಕ್ ಮಖಾಯ್ ಮಣಿಪುರಿ ಮಟಮ್ ಇಸೈ ಸಿಂಗ್ ಲಾಂಥೋಕ್ ಜಗನಿ ಖೊಂಜಲ್ ನಾಚೋಮ್ ಲಾಂಥೋಕ್ ಜಗನಿ ಗಸಿ ಯು ಪುಂಗ್ ತರೇತ್ ಗಸಿ ನಾಚೋಮ್ದ ಫಂಗ್ಬಿಗನಿ ಐಗಿ ಅನಿಂಬ ಮಿಯಾಮ್ಗಿದಮಗ್ ಲಿಕ್ಲಮ್ ಚುಮ್ನ ಮಂಗ್ ಮಂಗ್ಬ ಥೌರಂ ಖೊಂಜಿನ್ಬಿ ಅಮದಿ ಲಾಂಥೋಕ್ ಬಿರಿಬಿ ಕೊಂಜಂಬಮ್ ನಿರ್ಮಲಾ ಚನು ಥೌರಂ ಪುಥೋಕ್ಬಿ ಸಗೋಸಿಮ್ ರೋಮಾ ಗಸಿ ಯು ಪುಂಗ್ ತರೇತ್ ಮಿನಿಟ್ ನಿಫು ಕೊಂಗ್ಬ್ರಾಯ್ ಲಾಪಂ ಇಬುಂಗೋಸನ ಸರ್ಮನ ಸಕ್ಪ ನೋಟ್ ತಹನ್ಜಗನಿ ಅಯ್ಯು ಪುಂಗ್ ತರೇತ್ ಮಿನಿಟ್ ಯಂಖೈ ಮಂಗ ಅಧಿಕಾರಿ ಮಯುಂ ಬೋರೇಂದ್ರೋ ಸರ್ಮನ ಕೊಂಬ ವಯೋಲಿನ್ ಥಂಜರಿ ಅಯ್ಯು ಪುಂಗ್ ನಿಪಾನ್ ಮಿನಿಟ್ ನಿಫು ಮಣಿಪುರಿ ಫಿಲ್ಮ್ ಇಸೈ ಸಿಂಗ್ ತಹನ್ಜಗನಿ ಗಸಿ ಯು ಪುಂಗ್ ಮಾಪನ್ ತಾಬ ಮತಂದ ಸಂದೋಕ್ ಜಗನಿ ಉನ್ನಖಿಸಿ ಅಮುಕ್ತಂಗ ಥೌರಮಸದ ಒಯ್ನಾಮ್ ಪ್ರಫುಲ್ಲೋ ಚಂದ್ರ ಸಿಂಗ್ ಎಕ್ಟರ್ಗ ಉನದುನ ವಾರಿ ಶಾಬ ಉನ್ನಬಿಗದಬ ಮಾಲೆಮ್ಗಾನ್ಬ ಯುಂನಾಮ್ ಥೌರಂ ಪುಥೋಕ್ಬ ಥೋಕ್ಚೋಮ್ ರೇಣುಬಲ ಗಾಯ್ಕೋ ತಾಕಿಸಿಗೆ ಥೌರಂ ಲಾಂಥೋಕ್ಚಗನಿ ಅಯ್ಯು ಪುಂಗ್ ಮಾಪನ್ ಮಖಾಯ್ ಮಣಿಪುರಿ ಮಟಮ್ ಇಸೈ ಸಿಂಗ್ ತಹನ್ಜಗನಿ ಗಸಿ ಅಯ್ಯು ಪುಂಗ್ ತರ ನುಮಿಯುಂಬ ಮತುಂಗ್ ಪುಂಗ್ ತರನಿಥೋಯ್ ತಾಬ ಮತಂದ ಆಕಾಶವಾಣಿ ಇಂಫಾಲ್ಗೆ ಕಂಗ್ನಾ ಚೆನ್ನಲ್ಗೆ ಅನಿಶುಭ ಥೌರಂ

ಸಂದೊಪ್ಪ ಹೌಚಗನಿ. ನುಮಿಜುಂಬ ಮತುಂಗ್ ಪುಂಗ್ ತರಾನಿಥುಯ್ಗ ಮಿನಿ ತರಾ ಚತ್ಪ ಮತಂದ ಸಂದೊಕ್ಚಗನಿ ಉಮಂಗ್ ಥೌರಮಸಿ ಎನ್ ಸಿ ಇ ಆರ್ ಟಿಗೆ ತೆಂಗ್ಬಾಂಗಲೋನಿನ ಸಂದೊಕ್ಚಬ ಥೌರಮ್ನಿ. ನಸಿ ನುಂಚಲ್ ಪುಂಗ್ ಅಮ್ಮ ಮಿನಿ ತರಾ ಫಂಗ್ಬಿಗನಿ ಲೈರಿಕ್ ಥಿಬ ಹಾಯ್ಬ ಲೈರಿಕ್ ಥಿಬಿಗದಬ ಥೋಕ್ಚೋಮ್ ಯಾಯ್ಮ ಸಿಂಗ್ ಹಾಯ್ಬಿಗದಬ ಒಯ್ನಾಮ್ ಕುಂಜೋ ಸಿಂಗ್. ವೆಸ್ಟರ್ನ್ ಮ್ಯೂಸಿಕ್ ಥಮ್ಜರಿ ನಸಿ ನುಂಚಿಲ್ ಪುಂಗ್ ಅಮ್ಮಗ ಮಿನಿ ನಿಫು. ನುಂಚಿಲ್ ಪುಂಗ್ ಅನಿಗ ಮಿನಿ ತರಾ ಲಾಂಥೋಕ್ಚಗನಿ ಸಕ್ನಾಯಿರಬ ಸಿಂಗಿ ವಾರಿ. ಫೋರ್ಸ್ಗೆ ಥೌರಮ್ದ ಥಮ್ಜರಿ ಫಿಲ್ಮ್ ಸಂಗೀತ್ ನಸಿ ನುಂಚಿಲ್ ಪುಂಗ್ ಅನಿ ಮಖಾಯಿ.

0: ಲೋಕಿ ಹೋಗದ್ರೋ ಅಂಗಾಂಗ್ಸಿಂಗಿದ್ದ ಅಖಂಡನೆ ಮಿಲ್ಕ್ ಪರ್ಸೆಂಟೇಜ್ ವಾಂಗ್ ಯಾವ ಬಸ್ಸು ಯಾವ್ದರಿ ಸೊಲ್ಟಿ ತೇಸ್ ಯಾವ ಬಸ್ಸು ಯಾವ್ದರಿ ಓ ಕನ ಕನಾಲೆಗೆ ತೊಕ್ಲೆ ಲೋಕಿ ಹೋಗದ್ರೋ
1: ಕೈಗಿನ ಕಪ್ಪಿದೀಯಾ
2: ಮಮ್ಮ
1: ಸೇ ಮಮ್ಮ ಸೇ ಐ ಮಪ್ಪಿದೆ ಥೋಕೆ.

ಶ್ರೀಧರವಾ ಓ ನಂಗಸಿ ಕಲಿದ ಲಾಯರ್ಗ ಬೃಂದಾವಲೀಲ ಪುನಃ ಮತ್ತು ಹೃದಯದ ಸ್ಫೂರಿತವನ್ನು ಫಾವರ್ ಏರ್ಗ ಓ ನಂಗಸಿ ಮನಾಯ್ ಕಾಲಿಗಿ ಮಕ್ಕೋಕ್ ದತ್ತವಂಗ ಏರ್ಗ ಲೈದಿನ ಕಾಲಿಗಿ ಮಕ್ಕೋಕ್ ಹೆಂಗಲ್ ಹೆಕ್ಕಲಕ್ಪದ ನಮ್ದಗಿ ಬದೋ ಗಸಿದಿ ಅಂಗಕ್ಪ ಫಂಗ್ ಸಾಗ್ರೆ ಜಗು

ಓನ ವಿಶ್ರಾಮ ಮೊಯ್ದನ ಕೃಷ್ಣಗಿ ನಾಮ ಶೋಧನ ಪೋಥ ಅದನ ಲೈವದ ಕನ ಉರೈ ಆಪ್ದೈತ ಪ್ರಭುಗಿ ಮಸಾಯ ಬಂಗು ಗೋಪಾಲ್ ಉರೈ ಮತ ಮದ ದಕ್ತ ಶ್ರೀ ಗೌರಾಂಗ ಪ್ರಭುಗಿ ಹೃದಯದ ಕರಿ ಖಲಿ ಓ ಆಪ್ದೈತಗಿ ಮಸಾಯ ಬಂಗು ಗೋಪಾಲ್ ಸೇ ಹರಿನಾಮ ಸಂಕೀರ್ತನ ಓಯ್ರೆರ್ಗ ಜಗೋ ಈಶಾನ್ಗೆ.

0: ಮಯಾದನ್ನು ಶೀಘ್ರವ ಯವಂದು ಹೋಗಿ ಪ್ರಸಾದಿ ಮಯಾಂ ಸಂದೇಶ ಮಯಾಂ ಮಥೇನ್ ಮಯಾಂದು ಉಬದ ಶ್ರೀ ಗೌರಾಂಗ ಪ್ರಭುನ ಓ ಐಬಂಗೋಗಿ ಪ್ರಸಾದಿಸಿ ಭಕ್ತ ಪುನಮಕ್ಕ ಲೋಯಿನ
1: ಫಂಗ್ದೋಪುರಿ ಗೋಸಾಯಿ ಮಹಾಪ್ರಭು ಭಾರತಿ ಬ್ರಹ್ಮಾನಂದ
0: ಗೋಸಾಯಿ ಮಹಾಪ್ರಭು ಭಾರತಿ ಬ್ರಹ್ಮಾನಂದ ಗುರುದೇವನ ಸಿಂಗ ಕಯಾನಿ
1: ಆಪ್ದೈತ ಅಜಾಜ ಆರ ಪ್ರಭು ನಿತ್ಯಾಯಿನ ಅಂದ
0: ಶಾಂತಿಪುರನಾಥ ಶ್ರೀ ಆದೈತ ಶ್ರೀ ನಿತ್ಯಾನಂದ ಮಯಾಂಬುಂಗ್ ಯೌರಿ
1: ಅಚಾಜಯೋ ರತ್ನ ಅಚಾಜಯೋ ನಿಧಿ ಶ್ರೀವಾಸ
0: ರತ್ನ ಶ್ರೀವಾಸ ಅಶಿನ ಸಿಂಗ ಕಯಾನಿ
1: ಶಂಕರ ನಾಯೋ ನಾಯೋ ಅಚಾಜಯೋ ರಾಘವ
0: ಶಂಕರಾಚಾರ್ಯ ರಾಘವಿನ ಸಿಂಗ ಕಯಾಮ ಸುಯೌರಿ ದೋ
1: ಯಾ ಪ್ರಭು ವೈದ್ಯಾ ಪಾಯಾ ಬೈಶೆ ಆಪನ್ನೇ ಶರಬ ಭೂಮ ಆಯೇ
0: ಬಂದಿ ಬಂದಿ ನಮಾಂಗ್ ಥಾರೇರಿಗ ಮಯಾಂ ಪುನಃ ಉದ್ಯಾನ ಬೋಲಸದ ಅಮುಕ್ತದಿ ಪರಿಂಗ್ ಪರಿಂಗ್ ಫಂಬಿ

0: ಮಾತ್ರಲ್ಲ ಇವ ಅದುಗಿ ಪಿಂದಾ ಸೋನ್ಗಿ ಮಖ ಅದು ಪರಿಂಗ್
1: ಪರಿಂಗ್
0: ಉದಯಾನ್ ಬೋಲಸಿ ದಕ್ತ ಇಪ್ಪುಗೋಗಿ ಪರಿವಾರ ವೈಷ್ಣವ ಮಯಾಮ್ ಸಿನ ಪುಮ್ನಿನ್ ನಿನ್ನ
1: ಹನಿ ದಾಸ ಪ್ರಭು ದಾಕಿ ಘನಿ ಘನ್ನ
0: ಮಯಾಮ್ ಪುನಃ ಪ್ರಸಾದಿ ಫಂಗಮ್ ದಾಯಿ ಕಾಲದ ದಕ್ತ ಶ್ರೀ ಗೌರಾಂಗ ಪ್ರಭುನ ಕೋಯ್ನ ಪದ ಮನಾಯ್ ನುಂಗ್ಸಿಬ ಹರಿದಾಸ ಉರಕ್ತರವದೈ ಬುಗ ಮನಾಯ ಹರಿದಾಸ ದು ಕದೋಮ್ ದಲೈ ಘರಬನೋ ನ ಹರಿದಾಸ ಥೀ ಬಹುರಿ
1: ಅದ್ಭುರೆ ರೋಹಿ ಹರಿದಾಸ ಕರಿ ನಿವೇದನ ಹಾಯ
0: ಹಾಯ ಹಾಯ ಹರಿದಾಸ ಕದಾ ಇದ ಲೈ ಬಗೆ ಲಾವ್ ಪ್ರಸಾದಿ ಫಂಗಸೆ ನೆ ಬುಗೋ ನ ಕೌರಕ ಪದ ಹರಿದಾಸ ನ ಮಬುಗೋ ಅಮೃತ ವೈಬ ಖೊಂಥೋಕ್ತ ತಾಬತ ಖುಲ್ಲೋ ನೆರೆ ಪಿದಿಯರ ಸಿಂಥರೇರ್ ಗೈ ಬುಗೋ ನನಾಯ ಪಾಪಿ ಲೈ ಜರಿ ನಿ ಪ್ರಾಣ ಗೌರ ಹರಿ